ಭೋಗಂ ನ ಮೋಹಂ ನ ಮಾತಂ ನ ಕರ್ಮಂ ನ ಪರಮಂ ನ ಜನ್ಮಂ ನ ಜಾತಂ ಅದ್ವೈಖಂ ಅಪೇಖಂ ಅಜ್ವನಿ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ಪರೇಯಂ ಪರಾಪರಮ ಪ್ರಜ್ಞಾ ಪ್ರಕಾಶಿ ಅಛೇದಂ ಅಚಯ ಆದ